0: ಅಗ್ರಿಬಿ ಸಮಾಹ
1: ಜ್ಞಾನಿ ಪಾರೋಪಕಾರ ಹೋಮಾಹ
0: ಬ್ರಹ್ಮಜ್ಞಾನಿಕ ನಾಹಿ ತಂದ
1: ಬ್ರಹ್ಮಜ್ಞಾನಿ ಲೈ ತಾಪ್ತ ಬಂದ
0: ಬ್ರಹ್ಮಜ್ಞಾನಿಕ ಹೋಯ ಸ್ವಫಲ
1: ಬ್ರಹ್ಮಜ್ಞಾನಿ ಸುಫಲ ಫಲ
0: ಬ್ರಹ್ಮಜ್ಞಾನಿ ಸಂಗ ಸಗಲ ಉದ್ಧಾರ
1: ನಾನಕ ಬ್ರಹ್ಮಜ್ಞಾನಿ ಜಪೇ ಸಗಲ ಸಂಸಾರ
0: ಬ್ರಹ್ಮಜ್ಞಾನಿ ಕೈ ಕೈ ರಂಗ
1: ಬ್ರಹ್ಮಜ್ಞಾನಿ ಕೈ ವಸೇ ಪ್ರಭ ಸಂಗ